ಆದಿಶಾಂತಂ ನಮಸ್ತುಲ್ ಪ್ರಣಾಮೇ ಸಮಸ್ತುಲ್ ಪ್ರಣಾಸೇ ಅಗಂಜುಲ್ ಅನಾಮೇ ಸಮಸ್ತುಲ್ ನಿವಾಸೇ ನರ್ಕಾಮಂ ಬಭೂತೇ ಸಮಸ್ತು ಸ್ವರೂಪೇ ಕುಕರ್ಮಂ ಪ್ರಣಾಸಿ ಸುಧರ್ಮಂ ಬಭೂತೇ ಸದಾ ಸಚ್ಚಿದಾನಂದೋ ಸುಧರ್ಮ ಪ್ರಣಾಸಿ ಕ್ರಿಮುನ್ ಕುನಿಂದಾ ಸಮಸ್ತುಲ್ ನಿವಾಸಿ ಅಜಾಯವ ಬಭೂತೇ ಗಜಾಯವ ಗನಿಮೇ ಹರಿಯಂ ಕರಿಯಂ ಕರಿಮುಲ್ ರೇಹಿ ಮೇ ಛತ್ರ ಚಕ್ರವರ್ತಿ ಛತ್ರ ಚಕ್ರ ಭುಗ್ತೇ.